ಅಥವಾ ವಿಷ್ಣುಲೋಕೇ ಮಹೀಯತೆ ಅಥವಾ ದೇವೀ ಸಾಯುಜ್ಯಮಪ್ನುತೆ. ಭಗವತಿ ಅನಂತಕೋಟಿ ಬ್ರಹ್ಮಾಂಡ ನಾಯಿಕ, ದಿವ್ಯದೇವಿ ಭಗವತಿ ಚಂಡಿಕಾದೇವಿನಿ ದುರ್ಗಾದೇವಿನಿ ಸ್ತುತಿನ ಆ ಶ್ಲೋಕೋ ನುಜಿ ಪಾಠ ಕರೇಶೆ ಕೆ ಸಾಂಭಳೇಶೆ ಅಮ್ನಾ ಸಕಲ ಮನೋರಥೋ ಪೂರ್ಣ ಥಾಯಿಶ. ಅನೆ ವಿಷ್ಣುರೋ ವೈಷ್ಣವೀ ಶಕ್ತಿ ದೇವಿ ಸಾಮೀಪ್ಯನೆ ಎ ಪ್ರಾಪ್ತ ಕರೇಶೆ ಅನೆ ಪಾಠ ಕರ್ನಾರ್ನು ಜಯ ಜಯ ಕಾರ್ ಥಾಯಿಶ್.